ಕೇತುಡಾಸಿಲ್ಲ ಕೆಬಾದರೂ ಪಿಂತೂ ತಸ್ಸ ಕಿಯಾ ಕಿಯಾ ಮುನಿಯನ್ನ ಮುನ್ಸಾಂಗ್ ತಾಮವಾಯೇ ಓತಲೂ ಇಂದಿಯ ನಿಬಿಲಿಯ ಬಯ್ಯ ಗಿಲಿಯ ಗಿಲಿಯ ಬಕಾ ತಸ್ಸಿಯ ನಂಗಾಂಗ ಕಿತ್ತಾಯೇ.